0: ಸುಪ್ರೀಂ ರೇಡಿಯೋ ಮೇಕರ್ ಸೂಪೀರಿಯರ್.
1: ಸುಪ್ರೀಂ ರೇಡಿಯೋ ಹಾಗೆ ಒಬ್ಬಟ ವಿಶೇಷ ಪಣವಿಡಿಯಾಗಿ ತೀನೋ ಮತಕ್ಕರನ್ನ ಲಿಥುವೇನಿಯಾವಟ ಯವನ್ನಂಗೆ ಕೇಳ ಒಬ್ಬನ್ ಕೌರುನ್ ಹೋ ಸಲ್ಲಿಗತ್ತನಂಗ್ ಒಬ್ಬ ಅನಿವಾರ್ಯಮ ಮೇ ಪಣವಿಡೆ ತನಗಂಡ ಮೋನೆ. ಶ್ರೀಲಂಕಾವೇ ಲಿಥುವೇನಿಯಾ ಜನರಜೆ ಕೊನ್ಸಲ್ ಕಾರ್ಯಾಲಯ ವೆತ್ತ ಸಂಚಾರಕ ವೀಸ ಮತ ಲಿಥುವೇನಿಯಾವಟ ಗೋಸ್ ರೆಕ್ಯಾ ಲಭಾಗತ ಹ್ಯಾಕಿ ಬವ ಪವಸಮಿನ್ ಎತಂ ಪುತ್ಕಲಿನ್ ಸಹ ನಿಯೋಜಿತೆಯನ್ ವಿಸಿನ್ ಶ್ರೀಲಂಕಿಕ್ಯಾನ್ಗೆನ್ ಮುದಲ್ ನಿಲ್ಲ ಸಿಟಿನ ಬವಟ ಪೆಮಿನಿಲಿ ವಗೇಮ ವಿಮಸಿಂ ವಿಶಾಲ ವಶೇ ಲಭಿನ ಬವ ಕೊನ್ಸಲ್ ಕಾರ್ಯಾಲಯ ಸಂಧಾನ ಕರ್ನ. ಇದಿನ ಮೆವೆನಿ ಅಸತ್ಯ ಪೊರೊಂದು ಹೇತುವೆನ್ ವಂಚಾವಟ ಲಾಕ್ ನೋವನ ಲೆಸ ಶ್ರೀಲಂಕಾವೇ ಲಿಥುವೇನಿಯಾ ಜನರಜೆಯ ಕೊನ್ಸಲ್ ಕಾರ್ಯಾಲಯ ಮಹಾಜನತಾವಟ ದೆನುಮ್ ದಿನ ಎವಗೇಮ ತಮೈ ಸಂಚಾರಕ ವೀಸಾ ಮತ ಲಿಥುವೇನಿಯಾವಟ ಗೋಸ್ ಎರಟ ರೆಕ್ಯಾವಕ್ ಲಭಾಗನೀಮಟ ನೀತ್ಯಾನುಕೂಲವೇ ಹೆಕ್ಯಾವಕ್ ನುಮೆತಿ ಬವತ್ ಕೊನ್ಸಲ್ ಕಾರ್ಯಾಲಯ ವೆಡಿದುರಟ ಸಂಧಾನ ಕರ್ನ. ಲಿಥುವೇನಿಯಾವೇ ರೆಕ್ಯಾವಕ್ ಸಪೆಯಾದಿನ ಬವ ಪವಸಾಸಿಯ ಗಿನುಂಬುಲಟ ಮುದಲ್ ತೆಂಪತ್ ಕನ್ನಲೆ ಸಹೋ ಶ್ರೀಲಂಕಾವತ್ತುಲ ಮುದಲ್ ಇಲ್ಲಾ ಸಿಟಿನ ಅಯವಲುನ್ ಅನಿವಾರ್ಯಮ್ಮ ಮೆಮ ವಂಚಾವಲಟ ಸಂಬಂಧ ಪುದ್ಗಲಿನ್ ಹೋ ಓನ್ಗೆ ತೆರವು ಕರುವನ್ ವೆನ್ನ ಪುಲುವನ್ ಕಿನ ಕಾರಣಾವತ್ ವೆಡಿದುರಟ ತೋನ್ ಸಂಧಾನ ಕರ್ನ. ಇದಿನ ವಿದೇಶ ರೆಕ್ಯಾ ಅಪೇಕ್ಷಾ ಕರ್ನ ಶ್ರೀಲಂಕಿಕೆ ನಿತ್ಯಾನುಕೂಲವಮ ಅನುಮತ ಕ್ರಮವೇದ್ಯಾನ್ ಪವನಕ್ ಭಾವಿತಾ ಕಲಿಯುತ್ತು ಬವತ್ ಲಿಥುವೇನಿಯಾನು ಕೌನ್ಸಲ್ ಕಾರ್ಯಾಲಯ ವೆಡಿದುರಟ ಸಂಧಾನ ಕರ್ನ. ಓನ್ ಶ್ರೀಲಂಕಾ ವಿದೇಶ ಸೇವಾ ನಿಯುಕ್ತಿ ಕಾರ್ಯಾಂಶ ಲಿಯಾಪದಿಂಚಿವಿ ವಿದೇಶ ರೆಕೆಯ ನಿಯೋಜಿತ ಆಯತನ ಅರ್ಹ ಪವನಕ್ ಅವಶ್ಯ ತೊರತುರು ಸಹ ಸಹಾಯ ಲಭಾಗನ್ನ ಲೆಸ ಶ್ರೀಲಂಕಾವೇ ಲಿಥುವೇನಿಯಾ ಜನರಜೆ ಕೌನ್ಸಲ್ ಕಾರ್ಯಾಲಯ ದನುಮ್ ದನ ಕೇಳ ಮೇ ವಿಧಿಹಿಟ ಸಂಧಾನ ಕಲ್ಲ ತಿಯನವಾ
2: 89.1 89.3 ಸುಪ್ರೀಂ ರೇಡಿಯೋ.